ಸರಿ ಶೇಷುವ ಶಿತಿಜಕ ಬಿಟ್ಟ ಫದ್ದುಲಿ ಕುಲ್ನಿಯ ಸರ್ಮದನ್ ಒಲ ತಕ್ಕಿಲ್ಲಿ ಇಲ ಶಿವ ಬಲ್ತ ಒಲ್ಲ ಶನಿ ಯುತೀಕ ಯಾ ಗಫೂರು ವ ಅಊಜ್ ಬಿಕ ಮಿನ ಶೈತಾನ ರಬ್ಬಿ ವ ಅಲೂಜ್ ಅಸ್ಲಿಹ್ ಉಮೂರ್.